ಸ್ತೋತ್ರಂ ಐಶಿಂಗ ಕವಚಂ ಪಕ್ಷೇ ಪ್ರಹ್ಲಾದೇನೋಹಿತಂ ಸರ್ವರಕ್ಷಾ ಪರಂ ಪುಣ್ಯಂ ಸರ್ವೋಪದ್ರ ಪಟಾಶನಂ ಸರ್ವಸಂಪತ್ಕರಂ ಚೈವ ಸ್ವರ್ಗಮೋಕ್ಷ ಪ್ರದಾಯಕಂ ಯಾದ್ವಾದೃಶಿಂಗಂ ದೇವೇಶಂ ಏವ ಸಿದ್ಧಾಸನಸ್ಥಿತಂ ವಿಪ್ರಿದಾಶಂ ತ್ರಿನಯನಂ ಸರದಿಂದು ಸಮಪ್ರಭಂ ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ವಿಭೂದೇವಿರುಪಾಸಿತಂ ಚತುರ್ಭುಜಂ ಗೋಪಲಾಂಗಂ ಸ್ವರ್ಣಕುಂಡಲ ಶೋಭಿತಂ ಸರೋಜ ಶೋಭಿತೋರಸ್ಕಂ ರತ್ನಜೇಯೂರ ಶೋಭಿತಂ ತಪ್ತ ಕಾಂಚನ ಶಂಕಾಶಂ ಪೀತ ನಿರ್ಮಲ ವಾಸಸಂ ಇಂದ್ರಾದಿ ಸ್ವರಕೋಟಿ ಸ್ಮ ಪುರನ್ಮಾಣಿಕ್ಯ ದೀಪ್ತಿಭಿಃ ವಿರಾಜಿತ ಪದದ್ವಂದ್ವಂ ಶಂಖ ಚಕ್ರಾದಿ ಭೀತಿಭಿಃ ಕರುತ್ಪತಾ ಚ ವಿನಯ ಸೂಯಮಾನಂ ಮುದಾರ್ಪಿತಂ ಸ್ವಾರಿಕಮನ ಸಂವಾಸಂ ವಿದ್ವಾದಿ ಕವಚಂ ಪದೇ ಋಷಿಂಗೋ ಮೇ ಶಿರ ಪಾತು ಲೋಕಲಕ್ಷಾರ್ಥ ಸಂಭವ ಸರ್ವಗೋಪಿ ಸಂಭವಾ ಸಹ ಸಾರಸ್ ಮೇ ರಕ್ಷತೋ ಧ್ವನಿ ಋಷಿಂಗೋ ಮೇ ದಿಶೋ ಪಾತು ಸೋಮ ಸೂರ್ಯ